ಧೃತಪಾಲಿತತ್ರಿಭುವನಾ ಶ್ರೀಚಕ್ರ ಸಂಚಾರಿಣೀ ಗಾನಾಸಕ್ತಮನೋಜ್ಞ ಯೌವನಲಸದ್ಗಂಧರ್ವಕನ್ಯಾ ಧೃತಾ ದೀನಾನಾಂ ಅತಿವೇಲಭಾ

ಪದಭ್ಯಾಂ ಅಮೃತ ಸಂಪುಷ್ಟಾನ್ನ ಕಲಿತವು ಕಲಾಭ್ಯಾ ಕಲ್ಯಾಣಿ ಕಲಿತ ಸದನ ಶ್ರೀ ಶಿವಸ್ಯಕೋ ಬ್ರಾಹ್ಮಣ್ಯಂಬೋದಯತು ಮರಿಷ್ಠಾ ಕಲಿತವಂ ಮರಿಷ್ಠಾ.

ಇಂದು ಬದನ ಕುಂದನ ಕನ ಮಂದ ಗಮನ ಮಧುರ ವಚನ ಗಗನ ಜಗನ ಸೊಗಸುಲಲನವೇ ಇಂದು ಬದನ ಕುಂದನ ಕನ ಮಂದ ಗಮನ ಮಧುರ ವಚನ ಗಗನ